ಉದೌನ್ ತುಬಿಡಾವಿ ತೆಹೇನಿ ಮೀನೀಕ ಹೆನಿಂದಾಯಿನ ನಿಸರಿ ಓಕ್ನ ದಾಯಿನ ಶಾಲ ತಿಮಿರ್ನ ತುಮಾಗೆ ತೆಹೈ ಮೀನೀಕ ಹಂಗೀ ಲೋಕ್ನ ಆನ್ ಹೆನೆ ನಮ್ಸೆ ಎಂ ಬಲಿ ದೋರ್ಕ ನೆಯತ್ ಆನ್ ತೂನ ನಬ್ಬೋವ ಎಂ ಬಲಿ ಮಿ ಅದ್ವಾಯ ಅಂಸೆ ನೆನೆ ನೋ ಅದೀದ ಅನೆದೆ ತೋನ ತಿತ್ತಿಲಹನೈ ಎನೆ ಮರದ ಒಂ ಬರೆ ತೂನ ಬ ಎಯೋ ಕಂಕಾಯ್ ಕಕ್ ಗುಬೆಬ್ ದೈ ದನ್ನೆ ಆಯ ಅಲ್ಲಾದ್ ಗರ್ ಸಿಯುಕ್ ಉಂಬತ್ಯೋ ಎಂ ಬಲಿ ದಿಯ ಓಕ್ನ ನೆಯತ್.